ಅವ ಸಮುದ್ರ ಸಜನಾವ ಕೇಕರಾಮನಾ ಅವ ಸಮುದ್ರ ಸುಕರನಾವ ಕೇಕರಾಮನಾ ಬಂಧು ಸಖ.